ಹಾಲ್ ದಲ ಹೈ ಬಿರಿಯಾನಿ ತಿಸ್ತರ ಇವೆಲ್ಲ ಆಮೇಲೆ ಅಷ್ಟ ಇಮ್ಮಿಗೆ ಕೆಂಪ ಕನಗ ಬಂದಿನಿ ಲಕ್ಷಣ ಹಣಗ ಬಂದಿನಿ ಓಣದ ಪುರಂಗಿ ತಿಂದ ಲೆಕ್ಕ ಮನಕ ಆಮನ ವ್ಯಾಡೇ ಕರೆ ಕರೆ ಹಿಟ್ಟಿ ಅದ್ ಬಸ್ಸಕ್ಕೆ ಗಮನ ಕನಗ ಮಂಗ್ ಹಿಟ್ಟಿ ತಮಸ್ಸಕ್ಕೆ ಹಿಟ್ಟಿ ಎಮನ ಅತ್ತಂಗ ಅದ ನಿಮಾಡು ಹೇಗೆ ಜರಡ ವೆಲ ಹಿಟ್ಟಿ ತಾಡು ಪುಲು ಹಂಗ್ ಮಾವ ಹಗಿನ ಇಂದ ಎಫ್ ಎಂ 63 ದಶಮ ಪಹಿ ಎಫ್ ಎಂ 63 ದಶಮ ಹತೆ ಸದ್ಯ ಅಡಿಕರೆ ಗಿನ ಹಣ್ಣ ತಮ ಚೂಟಿ ವೆಲ ವೈ ಮಮ ಇಂದೆ ಯಾಡ ತಾಮ ಮೇ ಪತ್ತರೆ ಬ್ಯಾರೆ ಉನಾ ನಮ್ ಇಪ್ಪನಡ ಮೇ ಪತ್ತಟೆ ಬಿಂದುವೈ ಹದಾಯ್ ಬಿಂದುವೈ ತುಳಾಯ್ ಅಣುತುನೈ ಪಹಾಯ ಅಣುತುನೈ ಹತ ಬಿಂದುವೈ ಹದಾಯ್ ಬಿಂದುವೈ ತುನೈ ಅಣುತುನೈ ಪಹಾಯ ಅಣುತುನೈ ಹತ ಮೇಕಿನ ಫೋನ್ ನಂಬರ್ ಕಿಟ ಇಕ್ಮಟ ಮೆಸೇಜ್ ಕಕ್ ದಾನ ಮೇ ಪತ್ತಟ ಅವಿಲ್ಲ ಮೇವೆಲಾವೇ ಮಾವ ಕೌದ ಹಾಗೆ ಇನ್ನಿಕೆಲ್ಲ ಬಲನ್ ಅನ್ನ ತುಂಬಾ ಹದಾನೆ ಹೆಲೋ ಕೇಳತೀನೋ ಹೆಲೋ ಕಹಬುದ ಯಶ್ ಕೇಳತೀನೋ ವಾ ಸುಬುದ ಹವಲ ಕಯಾಟ ಅಡ ಸುಬುಮ ಸುಬುದ ಹವಲ ಪಿನ್ನೋಣಿ ಮಲೇಷಿಯಾ ವಿಂದನ ತಮ್ಮ ಮಾವ ಹಾಗೆ ಇನ್ನಿ ಅಪಿಟ ಸಿಂಧು ಆಗ ದೇನ ಕೇಳತೀನ ಅಪಿ ಬಲಬು ಯಾಗೆ ಸಿಂಧು ದೇನ ಪುಲಾಂಗ್ ವೈದು ಕೇಳ ಆಗಿ ವಯಸ್ಸಿಕ್ ವಹ ವಿಸ್ತೋತಿ ನಿಶು ಇದಿಂಗ ಕಾದರೆ ಅಪಿ ವಾಗೆ ನಿನ್ನ ಮೇ ವಿದ್ಯ ಹಟಮ ಕುರುಣೇಗಲ ಮಾವಾಗೇ ನಿನ್ನ ಸುಭಾಷಿಣಿ ಸುಧಾರ್ಖ ಇವಾಗಿ ವಿನಿದು ಪುತ ಮೇಹ ಮೋ ಮೆಕದು ಕರೆಗನ್ನಂಗ ಪೇಲಂಗ ಸಿಂಧು ಹೊಟ ಕುಮಾರಿ ಎರಬುದು ಗಲ್ಲ ಕೊಹಮದೋ ಆಟ ಮುಖೋ ಕರ ನಿಮೇ ಬೆಲಾವೆ ಸುಬುಧ ಹವಲಕ್ಕು ಯಾವಾಗಿರ ತಿನ್ನ ತಿಂಗಳ ಸುಬುಮ ಸುಬುದ ಹವಲಕ್ಕು ಎಂದೋಣಿ ಅಭಿವದ್ ಗೀತೆ ಕಟಕದು ಕರೆಗನ್ನ ಮಾತಲೇ ಇಂದಲ ಮಾವಾಗೇ ನಿನ್ನ ನಾಯಿನಿ ಗಾಮಿನಿ ಸುಭಾಷಿಣಿ ವಗೇ ಮ ತಮ್ಮಿಕಾವತ್ ಏಹ ಮೋ ಮೆಕದು ಕರೆಗಮು ಲಕ್ಕಣ ಹಾಗೇನೆ ಇನ್ನ ಕೆನೆಕ್ ಅತ್ತರ ಮಗೆ ದಾಳೆ ಅಂದ್ರೆ ಅಪ್ಪ ಏಕದು ಕರಕ ನಿಯಮ ಇಲ್ಲಂಗ ಸಿಂಧುವ ಹನೋ ದುವ ಇನ್ನುವ ಅಂಜಲಿ ಪುತ ಹಸರಲ್ ಮಹತ್ಯ ರೋ ಅನ್ನೇಕಮ ಕ್ಯಾನಿವಲಿಂಗ್ ನಿರೇಶ ತಮ ಮಟ ಮೆಸೇಜ್ ದಾಳದಿನ ನಿರೇಶ ಅನಿ ಲಸನ ನಮಕ್ ಆಡ್ತೀನಿ ಮಟ ಮೀರು ಕಲಿಂಗ್ ಹಂವೆಲಾನೆ ಎಮ ನಮಕ್ ತೇನ ಕೆನೆಕ್ ಆದರೆ ಲಕ್ಕಣ ಕೆಲ ತಿನ ತಿಂಗ ಅಪಿ ಗಡಕ ಆದರೆ ಇದಿಂಗ ವಿದ್ಯಾರ್ಥ ಮೈನ ಅಪಿ ಲಸನ ಸಿಂಧು ಕ್ರಡಿಕರಂಗಿ ನೇ ಸಜಿತ ಗೆ ಇದಿ ಮೆಹರಾವಾ ಎನಕ್ ಮೆಸಿಂದು ಹಾಲ ಎನ್ನಕ ದವಲ್ ದಲಹ ಏನ ನಡೀತಿ ಸಯ

ಸಮಯ ಸೂತ್ರ ದೇಶನಾವ ಮಹಾಕಾರುಣಿಕ ಬುದುರಜಾನನ ವಹಂಸೇ ವಿಸಿನ್ ಲೋಕ ಸತ್ಯಾವಿತ ಅನುಕಂಪಾವಿನ ದೇಶನಾ ಕರ್ನಲದ ಆರಕ್ಷಕ ಪರಿತ್ರಾಣ ದೇಶನಾ ಅತರಿನ್ ಮಹಾಸಮಯ ಸೂತ್ರ ದೇಶನಾವ ಅತಿ ವಿಶೇಷ ಹೂವಕ್ಕೆ ತಾರಕಾ ಸಮೂಹಯ ಪಿರಿವರ ಬೆಬಲಿನ ಪೂರ್ಣ ಚಂದ್ರಯಾಸೆ ಇದ ಕಪಿಲ ವಸ್ತು ನಗರ ಸನ್ನ